ಐಸ್ರಮ್ ನೇಮಗಿ ಕೊಂತೋಕ್ತ ಚಂದಂ ಗೋಪಾಲ್ನ ಸೈರಂಬ ಮತಂ ಇಸೈ ಮತಾಬಿಕ್ರೆ ಆಕಾಶವಾಣಿ ಸಿಲ್ಚರ್ ಹೌಜಿ ಮಣಿಪುರಿದ ಸಂದೋಕ್ಸಬ ಪಾವು ಫಂಪಿರಗನಿ ಆಕಾಶವಾಣಿ ಸಿಲ್ಚರ್ ವಹಿಂಬ ಮೌಬಿ ಸಂತನಾನ ಪಾವು ಪಾಜರಿ ಅಸ್ಸಾಂ ಲೈಂಗಾಕ್ನ ರಾಜ್ಯ ಅಸಿದಗಿ ನಿಶಾ ಸಿಜಿನಬಗಿ ಹೈನಬಿಸಿಂಬು ಮರುಫಂಗ್ನ ಮಂಗನ್ಖಿನಬಗಿದಮಕ್ ಲೇಪ ಲೈತನ ಖೋಂಜಂ ಚಂಗ್ಸಿಲ್ಲಿ ಮುಖ್ಯಮಂತ್ರಿ ಡಾ ಹಿಮಂತ ಬಿಶ್ವ ಶರ್ಮನ ಅಂಗರಾಂಗ್ ವಿಧಾನಸಭಾದ ಕಾಂಗ್ರೆಸ್ ಎಂಎಲ್ಎ ಜಾಕಿರ್ ಹುಸೇನ್ ಸಿಕ್ದಾರ್ನ ಹಂಗ್ಲಕ್ಕಿಬ ಹಿರಮ್ ಅಸಿಗ ಮರಿ ಲೈನಬ ವಹಂಗ್ ಅಮಗಿ ಪಾವುಖುಂ ಪಿಬ ಮತಂದ ವಾಫಂ ಅಸಿ ಫೋಂದೋಕಿಬನಿ ಮಹಾಕ್ನ ಮಖಾ ತಾಕಿ ಮದುದಿ ಅಸ್ಸಾಂ ಲೈಂಗಾಕ್ನ ನಿಶಾ ಚೆನ್ಬ ಪೊಟ್ಲಂಸಿಂಬು ರಾಜ್ಯ ಅಸಿಗಿ ಒಯ್ನ ಮಪು ಫಾನ ಮುಥತ್ನಬ ಹೊತ್ನಬದ ಮಣಿಪುರ್ ಮ್ಯಾನ್ಮಾರ್ ಅಮದಿ ಮಿಜೋರಾಂದಗಿ ಪುಸಿಲ್ಲಪ್ಪ ಲೇಪ್ತವನ ಅಸೌಬ ಅವಾಬ ಅಮ ಮಾಯೋಕ್ನರಿ ಮಸಿಗಿ ಮತಾಂಗ ಕೇಂದ್ರ ಲೈಂಗಾಕಿ ಮತೆಂಗ್ ತಂಗಾಯ್ಫದೆ ಹಾಯ್ಕಿ ಮರಾಂಗ್ ಅಸ್ಸಾಂ ವಿಧಾನಸಭಾಗಿ ಬಜೆಟ್ ಮಿಫಮ್ದೆಂದ ತೊಂಗಾನ್ ತೊಂಗಾನ್ ಬಮರು ಒಯ್ಬ ಬಿಲ್ಸಿಂಗಿ ಮತಾಂಗ್ದ ಕುಪ್ನ ಖನನೆ ನಖ್ರೆ ಹಾಯ್ರಿ ಬರಾಕ್ ತಂಪಾಕಿ ಫುಟ್ಬಾಲ್ ಬು ಪಾಮಜಬ ಮಿಯಾಂಗಿ ಎಂದಿನ ಮುಖ್ಯಮಂತ್ರಿ ಡಾ ಹಿಮಂತ ಬಿಶ್ವ ಶರ್ಮನ ಸಿಲ್ಚರ್ ಡಿಎಸ್ಎ ಸ್ಟೇಡಿಯಂದ ಮುಖ್ಯಮಂತ್ರಿ ಫಿಫಾ ಫ್ಯಾನ್ ಪಾರ್ಕ್ ಅಮ ಹಾಂಗೊಪ್ಪಗನಿ ಮಸಿನ ಸ್ಟೇಡಿಯಂ ಅಸಿದ ಅಚೌಬ ಎಲ್ಇಡಿ ಸ್ಕ್ರೀನ್ ಪಾಂದಿನ ಫಿಫಾ ವರ್ಲ್ಡ್ ಕಪ್ಗೆ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಅಮದಿ ಫೈನಲ್ ಮ್ಯಾಚಿಂಗ್ ಮಿಯಾಂದ ಉತ್ಕನಿ ಹಾಯ್ರಿ ಮಸಿನ ಮರಂ ಒಯ್ದಿನ ಫುಟ್ಬಾಲ್ ಡಂಗಾವಜಬ ಸಹರ್ ಅಸಿಗಿ ಮಿಯಾಂನ ಅಮತ್ತ ಒಯ್ನ ಮ್ಯಾಚಿಂಗ್ ಅಸಿ ಇಯೆಂಗ್ಬ ಫಂಗ್ಬಗಿ ಕುದೊಂಗ್ಚಾಬ ಪೀರಗನಿ ಡಿಸ್ಟ್ರಿಕ್ ಕಮಿಷನರ್ ರಾಹುಲ್ ಕುಮಾರ್ ಗುಪ್ತನ ಗರಾಂಗ್ ಮಾಗಿ ಆಫೀಸ್ದ ಪಾಂಥೋಪ ಪಾವುಗಿ ಮಿಫಮ್ ಅಮದ ವಾಫಂಸಿ ಪಲ್ಲದುನ ಅತೈಸು ಹೈಕಿ ಮದುದಿ ಬರಾಕ್ ತಂಪಾಕಿ ಮಿಯಾಂಗಿ ಮರಕ್ತ ಫುಟ್ಬಾಲ್ ದಂಗಾವುಜಬ ಮಿಯೋಯ್ ಮಸಿಂಗ್ ಮಿಯಾಂನ ಲೈ ಹೈಬ ಖನ್ಬದಗಿ ಹೈರಿಬ ಥೌರಾಂಗ್ ಅಸಿ ಪೈಖಟ್ಪನಿ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ನ ಮಫಂಸಿದ ವರ್ಲ್ಡ್ ಕಪ್ ಇಯೆಂಗ್ಬ ನಾಕ್ಪ ಮಿಯಾಂದ ಕುದೊಂಗ್ಚಾನಬಗಿದಮಕ್ ಸ್ಟೇಡಿಯಂ ಪುಂಬದ ಮೈಗಿ ಲೈತೆಂಗ್ ಮತಿಕ್ ಚಾಬ ಸೌಂಡ್ ಸಿಸ್ಟಮ್ ಅಮದಿ ಮಿಯಾಂಗಿ ಗಾಕ್ಸೆಲ್ ಥೌರಾಂಗ್ ಮತಿಕ್ ಚಾನ ಪಿನನಬ ಥೌರಾಂಗ್ ತೌಗನಿ ಹಾಯ್ನಸು ಡಿಸಿ ರಾಹುಲ್ ಕುಮಾರ್ ಗುಪ್ತನ ಪೌಮಿಸಿಂಗ್ದ ಫೊಂದೊಕ್ಕಿ ಪಂಡುಯಾಯ್ ಥೌರಾಂಗ್ ಅಸಿಮಕ್ ಸಿಲ್ಚರ್ ಖಕ್ತದ ನತನ ಅಸ್ಸಾಂಗಿ ಗುವಾಹಟಿ ಡಿಬ್ರುಗಡ್ ಅಮದಿ ಜೋರ್ಹಾಟ್ತಸು ಚಪ್ ಮಾನನ ಪೈಖತ್ಲಿ ಪ್ರಧಾನಮಂತ್ರಿ ನ್ಯಾಷನಲ್ ಚೈಲ್ಡ್ ಅವಾರ್ಡ್